0: 100% ಸಮ ಕ್ಯಾಶ್ ಅಭಿರ್ತಾ ಸೈನೆ ಪನಿ ಚಹ ಪನಿ
1: ಕ್ಯಾಶ್ ಅಭಿರ್ತಾ ಲಿನು ಭಾಯ್ತಾ
2: ಎನ್ಸೆಲ್ ಪ್ಯಾಕ್ ಕಿನ್ನು ಭಾಯ್ತಾ ಜೈಲೆ ಪನಿ ಜಹ ಪನಿ ಪ್ಯಾಕ್ ಖರೀದ್ ಗನ್ಹೋಸ್ ಅನಿ 20% ಸಮ ಕ್ಯಾಶ್ ಅಭಿರ್ತಾ ಎನ್ಸೆಲ್ ಆಪ್ ಮಾ ಕ್ಲೇಮ್ ಗನ್ಹೋಸ್ ಎನ್ಸೆಲ್ ಪ್ಯಾಕ್ ಕಿನ್ನು ಭಾಯ್ತಾ ಶರ್ತರು ಲಾಗು ಹುನೇಚನ್ ಎನ್ಸೆಲ್ ನೇಪಾಲ್ ಕೈ ಲಾಗಿ
3: Admission open. Pokhara College of Management, PCM, affiliated to Pokhara University. 24th years of academic excellence in management. Bachelor program, 4 years program of Bachelor in Business Administration, BBA, 4 years of IT program, Bachelor of Computer System and Information Technology, BCSIT, 4 years program of Bachelor of Business Administration in Finance, BBA Finance. Forms are available at college administration at 9 a.m. to 3 p.m. Science and Management, both stream can apply. Intro to learn, go forth to serve. Further details, Pokhara College of Management, PCM, Gyanmarga, Nadipur, Pokhara 3, Kaski, Nepal. Phone 061-544-761-570-124. Email info@pcm.edu.np. Website www.pcm.edu.np.